0: ಕೆಸಿಜಿ ಕಾಲ್ಬನಿ ಬಲ್ಸೋಕು ದಿಕ್ಕಿ ಅಂತ ದೀಪ 0927291292 ಬಂದೆ. ಅಸ್ಸಲಾಮು ಅಲೈಕುಂ.
1: ವಾಲೈಕುಂ ಅಸ್ಸಲಾಂ
0: ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹ್ ಠಿಕ್ ಠಾಕ್. ಸೋ ಖಬರ್ ಕಿ ಕಿಮ್ ದಿನ ಡೇರಾ ಮನನ ಕಾಲ್ ಕವಲೆ ನಾಮ ಬಗ್ಗೆ ಸಹಿ ಆಗಲೆ
2: ಸೈದಾ
0: ಕಸಿ ಜಿ ಕಾಲ್ ಬನೆ ಬಲ್ಸೋಕು ದಿಕ್ಕಿಮ್ ದಿನ ದೇ. ಅಸ್ಸಲಾಮು ಅಲೈಕುಂ. ಜಿ ಸೋ ಖಬರ್ ಕಿ ಕಿಮ್ ದಿನ ಐನ ಖಬರ್ ಕಿ ಕರಗ್ನ ಐನ ಬಖೇರ್ ಹೋಗಲಿ ಕರಗ್ನ ಸರಂಗಿ ಶಾಯಿ ಬಿಲ್ಕುಲ್ ಠಿಕ್ ಠಾಕ್ ಅಲ್ಹಮ್ದುಲಿಲ್ಲಾ. ದಾವದ ಗುರ ಮೋನ ಜಕಡಿ ದಿವಸ ಸಹಿ ಖಬರ್ ಅದು ಬಿಲ್ಕುಲ್ ನಾನು ದಾಸ್ ಅಡಿ ಖಾಲ್ಗೆ ಖಬರ್ ಇದೀ ಅಚ್ಛಾ ಅಚ್ಛಾ ನೀವು ಕಡೆ ದೇ ಕವಿ ಬಿಲ್ಕುಲ್ ದಾಹ ಬರ ಸಹ ಇದು ದಾಹ ಬರ ಹೋದ ಬಿಲ್ಕುಲ್ ಶಾವ ಕಡಲ ಹೋ ನಾ ಸಿರಫ್ ಮತ್ಲಬ್ ನೀವು ಕಡೆ ದೇನಾ ಮತ್ಲಬ್ ಕೂರ್ ಕೆ ಸರ ನಾಕ್ ಸರ್ ದಾಸ ವ್ಯಾಯಿ ಸರ ಕನ ಬಿಲ್ಕುಲ್ ದಾಹ ಬರ ಸಹ ಇದು ಶಾ ಬುರ್ಗಾಮ್ ಓರ್ಬೇಕನ ಸಹಿ ನನ್ ಹೋ ಬಸ್ ಶೋನ ಅಚಾನಕ್ ಶೋ ತರ ಹೋಗಲ್ ಸರ್ ಮಾಸಿ ಕತ್ಲೆ ದಾಹೋದ ಶೋ ಅವರದಲ್ಲಿ ಇದು ಸಹ ಸಹಿ ಸಹಿ ಬಸ್ ಶೋ ಗಾನೆ ಹೂರ್ ವೈ ಓ ದೀನಲ್ ಕೋರ್ ಕಿ ಮತ್ಲಬ್ ಸಕಾರ ಮಾರು ಯಾ ಹಾಕ ವೈ ಓ ನೀವು ಕಡೆ ಮದತ್ ಹಾಕ ವೈ ಅಮಿ ಗಾನೆ ಮದತ್ ಹಾಕ ವೈ ಸಹಿದಾ ಬಿಲ್ಕುಲ್ ಸಹಿ ಐನಾ ಡೇರ ಮನೆ ಪ್ರೋಗ್ರಾಮ್ ಕಾಲ್ ನೋರ್ ಬಸ್ ಕೂಡ ಜಿ ಜಿ ಬಿಲ್ಕುಲ್
1: ವಾಲೈಕುಮ್
0: ಅಸ್ಸಲಾಂ ಡೇರ ಮನನ ಕಾಲ್ ಕವಲಿ ಯೋಜಹಾನ್ ಮನನ ಶೇ ಪ್ರೋಗ್ರಾಮ್ ಶಿದ ಕಾಲ್ ಡೇರಾ ಡೇರಾ ಮನನ ಕಸಿ ಜಿ ಕಾಲ್ ಬನ್ನಿ ಬಲ್ಸೋಕೆ ದಿಕ್ಕಿ ಅಂತ ಅದೇ. ಅಸ್ಸಲಾಮು ಅಲೈಕುಮ್. ಜಿ ಸೋ ಖಬರ್ ಕಿ ಕಿ ಅಂತನ ಮುಬಶ್ಶರ್ ದಿಕ್ಕಿ ಅಂತ ಏನ ಖಬರ್ ಕವಿ ಜಿ ಮುಬಶ್ಶರ್ ಪಖೇರ್ ಹೋಗ್ಲಿ ಕರಗ್ ನಸರಂಗ ತುದು ಶೈ ಅಲ್ಹಮ್ದುಲಿಲ್ಲಾ ಬಿಲ್ಕುಲ್ ಠಿಕ್ ಠಾಕ್ ಪ್ರೋಗ್ರಾಮ್ ಹೋ ಓರ್ಬೇಕಿನ ಮಸರೂಫ್ ಇದ ಸೇ ಮೊಬ್ಬ ಖ್ಯಾಲ್ ಕಚಿ ಸಚಾರ್ ಮಾರ್ ಕವಿ ಕಾ ಸಚಾರ್ ಕವಿ
1: ಕಮರಾ ಜೋಡವ
0: ಕಮರಾ ಜೋಡವೆ ಎಸ್ ಕಮರಾ
1: ಕಮರಾ ಜೋಡವ
0: ಅಚ್ಛಾ ಮತ್ಲಬ ಉಸ್ ಮತ್ಲಬ ಕಮರೆ ಜೋಡವಲ್ಲ ಕಿ ಬಿಸಿ ಶಾ ಸಹಿ ಸಹಿ ನಾನು ತಾ ಚಾರ್ ವರ್ಷ ಕವಿ ಕನಾ ಮತ್ಲಬ ದೇ ಕವಿ ಅಚ್ಛಾ ಅಚ್ಛಾ ಸಹಿ ಸಹಿ ಮತ್ಲಬ ಮಜೂರಿ ಕಿ ಶುರಿ ಹಾ ಸಹಿ ಸಹಿ ಡೇರ ಮನೆ ನಾ ಮುಬಶ್ಶರ್ ಚಿಕ್ಕಾಲ್ ದೇವಕ್ಕೆ ಸಬ್ ಬೇಲ್ ವಾಡೆ ಪ್ರೋಗ್ರಾಮ್ ಗೆ ಖಶೆ ಖಶೆ ಸಂದರೆ ತಬ್ಲೈ ಕೋ ನೋ ಬೇದ ಕಾಲ್ ದಿ ಚೌಕ ಹೋಗ್ಬೋದು ಕಾಲ್ ನಕ್ಕೆ ಬರ ಕೇನಾ ಸೈದ ಠೀಕ್ ಶೋ ಡೇರ ಮನೆ ನಮ್ಮ ಮುಬಶ್ಶರ್ ಕಾಲ್ ಕೋಲೆ ಸೈದ ಸಂದರೆ ದರ್ ತಬ್ಲೈ ಕಮ ಸೈದ ಯೋ ಜಹಾನ್ ಮನನ ಜೆ ಬರ್ಗಾಮ್ ಕಿದು ಕೋಲುಕು ಹಜಿ ದೇನಲ ವಿಷಯ ಮೇ ಕ್ಯೂ ಚೂ ಜಹಾನ್ ಗ್ರೇಟ್ ಮಲಿಕಾ ಕು ವೆಲ್ಕಮ್ ಅಂಡ್ ಮಿಸ್ ಯೋ ಮುಜಿಬಿ ಮುಜಿಬಿ ಬೇಜ್ ದೇ ಬಿಂಡಿ ಮೇರೆ ಬಿ ಫೇವರೇಟ್ ಹೇ میں انتظار کر رہی ہوں. چلتی اچھا صحیح تھا ڈیرا مننا تھینک یو میسج کے بولے روشی خان ڈیرا ڈیرا مننا چھ پروگرام سے دے میسج ورک یو جہان مننا او دین لو یہی کہنا چھ ویری گڈ چھ سہ برا دے لکھے دو.

0: ಸಾರಿ ಗಾರ್ಡನ್ಸ್.
1: ಹಜಿ ಇದೇನಲ್ವಾ ನೆಕ್ಸ್ಟ್ ಮೆಸೇಜ್ ಚಾವ್ ದಿನ ಕಡೆ ಮೇರುಷಿ ಹಾನ್ ವೇಚಿ ಸೂಪರ್ ಡೂಪರ್ ಅಂಕಲ್ ದಾಸ್ಮೇತ ವೇಲ್ ಚೆ ಕೋರ್ ಚಾರೆ ದುಮ್ರಾ ಗ್ರೋನೆ ದಿ ಚೆ
2: ಮುಂದೆ ಪೋಯ್ ದಮ ಕಮಲ ವೆತ ಚುಟಿ ಮೇ ದೋಸ್ ಮುಂದೆ ಪೋಯ್ ದಮ ಕಮಲ ವೆತ ಚುಟಿ
1: ಅವಶ್ಯ ತುಂಬಾ ಗುರುನ ದೀಚೆ ಸ್ವಂತ ಇವಾಪಿಲ ಚಾಯ್ ದರ್ತಪ ಹಾಕಿಕನ ಬಿಯಾಬು ಪಾತಿಸಿ ವೆಲ್ಕಮ್ ನಾದಿಯನ್ ರಾವ್ಯಾ ಅವರ್ ಮನಾಹೆಲ್ ಡೇರ ಮನನ ಥ್ಯಾಂಕ್ ಯು ರೋಶಿಹಾನ್ ಗೊರ ಚಾಯ್ ಸ್ವಲ್ಪ ಹವಲ್ಲಿ ಗೊರ ಸೇವೆ ಪತ್ತೆ ಓಚಿ ನೀಚು ಕೊಂಡ ರೋಶ ವಾಸ ಪಕೀಜಿ ದಾಸ ಗುರುನ ಚಾರ್ದು ರೋಶಿಹಾನ್ ವೇಚಿ ಸೂಪರ್ ಡೂಪರ್ ಅಂಕಲ್ ಮೀಜ ಲಾಕಿ ಹೋದೆ ಪಕ್ಕೆ ವಿಯರೆ ಕಡೆ ಮೀಜ ಹೋಶು ವುಡ್ ಬಿ ಸೈಲೆಂಟ್ ಅಚ್ಛಾ ಜಿ ಸುರ ಬಿಲ್ಕುಲ್ ಇಲ್ಲ ಕೀದಿ ಹುದಾಸಿ ಜಿ ಕರಕ್ಕೆ ಹೊಡೆ ರಜೂತಿ ಇಲ್ಲ ಕೀದಿ ಅಹಮದಾಬಾದ್ ನಜು ಕಮ್ದೆ ತುಸ್ ಮೆಸೇಜ್ ಕಳೆದೆ ನೋ ಬಿಲ್ಕುಲ್ ಡೆ ರಜೂತಿ ಇಲ್ಲ ಕೀದಿ ಬಸ್ ಕರಕ್ ಟೂಲ್ ಕರಕ್ ಬನ್ನೋ ಲಕ್ಕಿ ಮರ್ವತ್ ದೇಶಿ ಬಟೂಲ್ ಇಲ್ಲ ಕೇರ್ ಸೈದ ಅಚ್ಛಾ ಜಿ ಮತ್ಲಬ್ ಯೇ ಅಹಮದಾಬಾದ್ ವಲ್ ಮಿನವಲ್ ಹಾಂ ಮತ್ಲಬ್ ಶರ್ಕತ್ ಕೈ ಪ್ರೋಗ್ರಾಮ್ ಸೈದ ಹಾಂ ಬರಹ ಸೈದ ಡೇರ ಮನನ ಥ್ಯಾಂಕ್ ಯು ಮೆಸೇಜ್ ಕವಲೆ ವಿಎಚ್ ಸಲಾಮ್ ಟು ಹಜಿ ಸಲಾಮ್ ಟು ಆಯ್ಸಾ ಆಯ್ಷಾ ಮಲ್ಲಿಕಾ ಐನಾ ತಾರಾ ರೋಶಿ ದಿಲ್ರುವಾ ಹಟಕ ಮನಸ್ ಹಟಕ ಔ ದೀನ ಲವಾ ಮನಾಹಿಲ್ ಸೋನಿಹಾನ್ ಮೆಸೇಜ್ ಕರೆ ಟೂ ಸಲಾಮ್ ದೇವರ ಸಿದ್ದು ಡೇರ ಮನನ ಚ ಪ್ರೋಗ್ರಾಮ್ ಸಿ ಮೆಸೇಜ್ ಬೇಕು ರೋಶಿ ಖಾನ್ ಬ್ಯಾ ಮೆಸೇಜ್ ಕರೆದಿ ವೆಲ್ಕಮ್ ರೋನಕ ದಿಲ್ರುವಾ ಹಟಕ ಗರಿ ಮಲ್ಲಿಕಾ ಝೋ ಮದರ್ಸಿತಾ ಸಜಕಾ ಲಷ್ಕಿ ವರಕವು ಮತ್ಲಬ್ ಪ್ರೋಗ್ರಾಮ್ ಕೆ ಶಿರ್ಕತ್ ನಕೋ ಬಸ್ ಥ್ಯಾಂಕ್ ಯು ಗರ್ಮಿ ದು ಬಿಯಾ ಬಿಯಾ ಎ ಮಾ ಪವಾ ದಾಸ್ ನಾ ವಿ ಮಿಜ ಬೆಸ್ಟ್ ಫ್ರೆಂಡ್ ಬು ಗರ್ಮಿ ವರ್ಷಿ ಆಚೆ ಸೈದ ಥ್ಯಾಂಕ್ ಯು ರೋಶಿಹಾನ್ ಮೆಸೇಜ್ ಕವಲೆ ತರಹಾನ್ ಮೆಸೇಜ್ ಕಡೆ ದೇ ತರಿಖಾನ್ ಕೆ ಹಾಲ್ ಚಾಲ್ ಹೇ ಔರ್ ತರಿಖಾನ್ ಬಹುತ್ ಗುಸ್ಸೆ ಮೇ ಹೋ ಕ್ಯೂಂಕಿ ಶೋ ಟೈಮ್ ಮೆಹಮಾನ್ ಆಯ್ ಥೆ ಜಿಸ್ಕಿ ವಜಹ ಸೆ ಶೋ ಮಿಸ್ ಹೋ ಗಯಿ ಮಿಸ್ ಹೋ ಗಯಿ ಹೈ ಮುಜ್ಸೆ ಅಭಿ ರೇಡಿಯೋ ಆನ್ ಕಿಯಾ ಹೈ ಅಭಿ ಬಹುತ್ ಗುಸ್ಸಾ ಆ ರಹಿ ಹೈ ಅಚ್ಛಾ ಸೈ ಖೈರ್ ಗುಸ್ಸಾ ಮಾಗೋ ಠಿಕ್ಷಾ ಬಿಯಾ ಬೈ ಚರ್ದ ಕೆ ಪ್ರೋಗ್ರಾಮ್ ಹೋ ರಹಿ ಬಿಯಾ ಬೈ ಇನ್ಶಾಲ್ಲಾ ಶೀಶ್ ಠಿಕ್ಷಾ ದೇರ ಮನನಾ ಮೆಸೇಜ್ ಕವಲೆ ತರಹಾನ್ ಮೆಸೇಜ್ ಕಡೆ ದೇ ದೇನ ಲವಾ ವಿಯಾಯ್ ಚೆ ಸಿಕಂದರ್ ಹಟಕ್ ಸೋಂಗೋ ಮೋ ತರಫ್ ನಾ ತುಸೆ ಟೋಲೆ ತಾ ಡಿಡಿಕೇಟ್ ಅಂಡ್ ರೋಶಿ ಹಾನ್ ನೈಸ್ ಪೋಚಿ ಥ್ಯಾಂಕ್ಸ್ ಗ್ರೇಡ್ ಮಲ್ಲಿಕಾ ಮೇ ಗ್ರೇಡ್ ಮಲ್ಲಿಕಾ ಡೇರ ಮನ್ನ ಮೆಸೇಜ್ ಕವಲೆ ವಿಯಚಿ ಇಟ್ಸ್ ಮೀ ತರಹಾನ್ ತರಿಹಾನ್ ದಿಲ್ ಕರ್ತಾ ತಾ ಮೆಹಮಾನ್ ಕೋ ಕಾನೆ ಕಿ ಜಗ ಓಯ್ ಹೋಯ್ ಹೋಯ್ ಹೋಯ್ ಶಾ ಸಹಿ ನಾ ಖೇರ್ ಗುಸ್ಸಾ ಚುಕಮ್ ದಿನ ಗೊಲ್ ಬಚಾರ ಠಿಕ್ ಶೋ ಗುಸ್ಸೆ ಕಿ ಬ್ಯಾ ಫ್ರಡಿತ ಪತನ್ ಲಗಿ ದಖಲ್ ಜೋನ್ ತವಾನ್ ಹೋಗಿ ಬಲ್ ತವಾನ್ ಹೋಗಿ ಠಿಕ್ ಶೋ ನುಕ್ಸಾನ್ ಹೋಗಿ ವೇಚೆ ಗುಸ್ಸಾ ಬಹುತ ಆ ರಹಿ ಹೈ ಶೋ ಅಭಿ ಟ್ಯೂನ್ ಕಿಯಾ ಸೈದ ಡೇರ ಬನನಾ ಗುಸ್ಸಾ ಬಿಲ್ಕುಲ್ ಮಕ್ಕ ಠಿಕ್ ಶೋ ಥ್ಯಾಂಕ್ ಯು ಮೆಸೇಜ್ ಕವಲೆ ಡೇರಾ ಡೇರಾ ಬನನ ಶಿವರ್ ಗಾಮಿದೆ ಮೆಸೇಜ್ ಬಗ್ಗ ಯೋ ಜಹಾನ್ ಮನನಾ ಬ್ಯಾ ಮೆಸೇಜ್ ಕಡೆ ಗ್ರೇಡ್ ಮಲ್ಲಿಕಾ ಸೇ ಕಹೋ ಕೆ ಮುಜ್ಸೆ ಪಾಂಚ ಹಜಿ ಸಹ ಖಬರ ಲಿಖಲಿದು.

ಮುಖ್ಯಾಲ್ದಾಗ ಸಿಕ್ಕಿಂ ರಕ್ಕನಾಡ್ತದೆ ಎಂಟ್ರಿ ಅವ ಲಗಾನಂದು ಸೈದು ಕಚರ್ತಕ್ಕೆ ಪಲ್ಲಾರು ಸಹ ಮಿಲಾವುಲ ಕಚರ್ತಕ್ಕೆ ಪಾಕಿಸ್ತಾನೆ ಬೋಲ್ ಕೇರು ಸಹ ಮಿಲಾವುಲ ಬೇನ್ ಶಲ ಜರು ದರ್ತ ಬ್ರೇಕ್ ಸೈದು ಸೈದು ಉತಾ ಮುಖ್ಯಾಲ್ದಾದೆ ಎಂಟ್ರಿ ಅವ ಲ ಸಾಂಗ್ ದೆ ಇಂಡಿಯನ್ ಸಾಂಗ್ ದು ಸೈದು ಸೀತಮ್ಮ ಸೀತಮ್ಮ.

ಏನು ಏನು ಇರೋಲ್ಲ ರೋಗಲ್ಲ ರೋಲ್ ಬೇಟ ನೀವು ರೋಲ್ ಮಾಡಲ್ಲ ಚಿಕ್ಕಿಮ್ಗೆ ಡೈರೆಕ್ಟ್ ಮೆಸೇಜ್ ಹೋದೇದಲ್ಲ ಚಿಕ್ಕಿಮ್ಗೆ ಅದೇದಲ್ಲ ಇವರ ಸುಖಾನ ಚಿದೆ ಹಠಕ್ಕೆ ಸಂದರ್ಭ ಚಿಲ ಹಠಕ್ಕೆ ಅರ್ಚಕ ಚಿಬಿಯ ಗಿಲೇನ ಕಿಕಾನ ಹಠಕ್ ಆಲ್ರೆಡಿ ಆಲ್ರೆಡಿ ಚಿಮ್ಮಿ ಮೂರ್ವಿ ಸ್ಪೆಷಲ್ ಸ್ಪೆಷಲ್ ಸ್ಪೆಷಲ್ ನೂರಲ್ಲಿ ಅವೋಸ್ ಆಗಿದ್ದೇನೆ ನೂರ ಅಲ್ಲಿ ಹೌದೇ ಸನಮಿನ ಹಠಕ್ಕೆ ಸಂದರ್ದು ಹಠಕ್ ಜನ ಹಠಕ್ ಜನ

0: ಗ್ರೇಟ್ಸ್ ಜಬರ್ದಸ್ತ್ ಏರ್ ಜುತವನ್ನ ಯೋ ಜಹಾನುನ ದೇವತ್ಕಲ ಡೇರ ಜುತ ಬೆಹದಮನ ಮಸಿನ ನೂರ್ ಜುತ ಜುತರಗಲಿ ಅದರ ತಶಮನ ಅಸ್ಸಲಾಮು ಅಲೈಕುಂ ಹೋಯ್ ಕಾಲ ಡ್ರಾಪ್ಸ್ ಡೇರ್ ಜುತವನ್ನ ಅಲ್ಲದ ಕಾಲ್ ಕವಲ ಯೋ ಜಹಾನುನ ಬೆಹದ ಬೆಹದ ಮನನ ಗುರು ಪ್ರೋಗ್ರಾಮ್ ಶ ನೆಕ್ಸ್ಟ್ ಕಲರ್ ಅಸ್ಸಲಾಮು ಅಲೈಕುಂ
1: ವಾಲೈಕುಂ ಅಸ್ಸಲಾಂ
0: ಪ್ರೋಗ್ರಾಮ್
1: ಮಾರ್ಶಾಲಿ
0: ಪ್ರೋಗ್ರಾಮ್ ಟೋಲ್ತಾರೆ ಬರ್ಸಲ್ ಸೈಡ್ ಬೇಹದ ಬೇಹದ ಮನ ನೋ ಮಾಡ್ಸಲ್ ಮಿಸ್ತಾರದೇ ಅನ್ನ ಬರ್ಸ.